ಖಂಬಿರೋಯಿ ಕನಾನಸು ನಂಗಿ ಅವಾಬದು ಮತಂ ಮಾದಿ ಲೇಪನಾಯ್ದೆ ಚಟ್ಲು ಚಟ್ಲು ಲೇಪನಾಯ್ದ ಚಿಂತಾಗಿ ಪೊಟ್ಲುಂ ಪೂರನು ಮಪು ಮಾಬು ಕಾವುಗನು ಕನಾ ಲೈತೆ ಖನ್ಗನು ಪುನ್ಸಿ ಲಂಬಿ ಚಟ್ಲಿಬ ನಂಬೋ.

0: ಅಮೋದ್ಪಸಿಂಗ್ ಅಸುಂ ಹೆಂಗಲಕ್ಕಿ. ಶ್ರೀಮಾನ್ ಆಕಾಶ್ನ ಕನಾ ಮಟ್ಟದ ವಾಕತ್ತನ ಅನೌವ ಥೌರಾಂಗ್ ಅಮ ಪೈಖತ್ಲಗೆ ಖನ್ಕಿ. ವಾಕತ್ತವ ಹೈವಸಿನ ಮಂತ್ರ ಅಮ ಒಯ್ಖರೆ ಮಹಾಕ್ನ ಮಹಾಕಿ ಮರುಪ್ಸಿಂಗ ಪುನ್ಖರೆ. ಸುಬ್ನಗಿ ಲಾಂಗ್ ಯೋಟ್ಪಾಕ್ ಥುಮೋಕ್ಖಕ್ ಒಯ್ಖಿ. ಅದುಗಾ ಖ್ವಾಯ್ದಿಗಿ ಅಕನ್ಬ ಥೌನಾದಿ ಅವೋನ್ಬ ಖರ ಪೂರಕ್ನಬಗಿ ವಾಸಕ್ ಅದುನಿ. ನಹಾಸಿಂಗ್ ಅಸಿನ ತುರೆಯಲ್ದ ಕುಂದನ ಅಮೋಟ್ಪ ಪ್ಲಾಸ್ಟಿಕ್ ಅಮದಿ ಪತ್ತ ಹೌಡಿ ಕಯಾ ಸೆಂಗ್ದೊಪ್ಪ ಹೌಕಿ. ಕಯಾ ಹನ್ನ ನೋಮದ ಅಮೋಟ್ಪ ಕೆಜಿ ಯಾಂಕೈ ಹುಂಫು ಸೆಂಗ್ದೊಪ್ಪ ಗಮ್ಕಿ. ತಪ್ನ ತಪ್ನ ಮನೋರಮಾ ತುರೆಯಲ್ದು ತರು ತನಾನ ಉಬ ಫಂಗ್ಲಕ್ಲೆ. ಮನಾಕ್ ನಕ್ಪ ಮಿಯೋಯ್ ಕಯಾಸು ಹಾಯಿರಿಬ ಥಬಕ್ ಅಸಿದ ಮಾಯ ಒನ್ಸಿನ್ನರಕ್ಲೆ. ಮಿಯಾಮ್ಗಿ ವಕಲ್ದ ತರು ತನಾನ ಲೈಬಗಿ ವಕಲೊನ್ ಪುಗ್ನರಕ್ಕಿ. ಮರುಪ್ಸಿಂಗ್ ಮಸಿಗೆ ಮಾನಬ ಪುಕ್ನಿಂಗ್ ಥೌಗತ್ನಿಂಗಾಯ್ ಒಯ್ಬ ವಾರಿ ಅಮಸು ಗೋವಾದ ಥೋಕೆ. ಗೋವಾಗಿ ಬಾಲ್ ಕೃಷ್ಣ ಆಯ ರಿಟೈರ್ಡ್ ಟೀಚರ್ ಅಮನಿ. ಅದುಬು ಸಮಾಜ್ಗಿದಮಕ್ ಥಬಕ್ ತೌವಗಿ ವಕಲೊಂದಿ ಗಸಿ ಫಾವ ಹೋಂಗ್ದ್ರಿ. ಮಾರಿ ಟೋಲಾಪ್ ಹಾಯಿರಿಬ ಏಲಾಕಾ ಅಸಿದ ಇಸಿಂಗಿ ಅವಾಬ ಮಾಯೋಕ್ ನರಮಿ. ಮಹಾಕ್ನಸು ಮಸಿಗಿ ಅವಾಬಸಿ ಕೋಕ್ನಬ ಯಾಮ್ನ ಕನ್ನ ಹೊನರಮಿ. ಬಾಲ್ ಕೃಷ್ಣನ ಪೈಪ್ ಲೈನ್ ತಿಂಗ್ನಬಗಿ ಥಬಕ್ತ ಮರುವೊಯ್ಬ ಥೌದಾಂಗ್ ಲೌಕಿ. ಮಸಿನ ಯುಂ ಕಯಾ ಮರುಮ್ದ ಇಸಿಂಗ್ ಫಂಕಿ. ಇಮುಂ ಕಯಾ ಇಸಿಂಗಿದಮಕ್ ಅವಾಬ ಮಾಯೋಕ್ನಕ್ಕಿಬಸಿಂಗ್ದುಗಿ ಅವಾಬ ಕೋಖನ್ಕಿ. ಮರುಪ್ಸಿಂಗ್ ಹೌಕಿಬ ಥಾಸಿದ ಐಂಗೊಂಡ ಯಾಮ್ನ ಕಾಣಬ ಗ್ಯಾನ್ ಅಮ ಫಂಕಿ. ಮಸಿ ಮನ್ ಕಿ ಬಾತ್ಕ ಮರಿ ಲೈನೈ. ಅದುಗ ಐನ ವಾಫಂ ಅಸಿ ಅದೊಮ್ದಸು ಖಂಗಂಜನಿಂಗೆ. ತಮಿಳ್ನಾಡುಗಿ ನಗರ ಕೊಯಲ್ದ ಐನ ಒಜಾ ಅಮಗ ಉನಕಿ. ಚೌರಾಕ್ನ ಚಹಿ ಕುಂಠಾಗಿ ಮಮಾಂಗ್ದ ಉನಕಿಬನಿ. ಐನ ಹೈಜರಿಬಸಿ ಗಿರಿಜಾ ಅಮ್ಮಾಗಿ ಮರಮ್ದನಿ. ಉನಬಸಿದ ನಹಾ ಒಯ್ರಿಬ ಸಾತ್ರ ಕಯಾಸು ಮಾಗ ಲೊಯ್ನದುನ ಲೈರಕ್ಕಿ. ಮರುಪ್ಸಿಂಗ್ ಗಿರಿಜಾ ಅಮ್ಮಾ ಅಸಿ ಚೌರಾಕ್ನ ಸ್ಕೂಲ್ ತಾರಾಮಂಗಾರೋಮ್ ಲಿಂಕಲಮಿ. ಮಸಿಗಿ ಮನುಂಗ್ದ ಚೆನ್ನೈಗಿ ಜಯ ಗೋಪಾಲ್ ಗರೋದಿಯಾ ಹಿಂದೂ ವಿದ್ಯಾಲಯ ಅಸಿ ಯಾಮ್ನ ಮಮಿಂಗ್ ಚಲಿ. ಮಹಾಕಿ ಮರೈಬಾಕ್ ನಿಂಬಗಿ ವಕಲೊನ್ ಅಸಿನ ಭಾರತ ಲೈರಿಬ ಮಿಯೋಯ್ ಪುಂಬದ ಮರೈಬಾಕ್ ಮಜಾತಿಬು ನುಂಶಿಹನ್ಬಗಿ ವಕಲೊನ್ ಪೊಹಲಿ. ಮಖೋಯ್ನ ಮನ್ ಕಿ ಬಾತ್ ಕಿ ಪೊಕ್ತಾಕ್ ಲೌರದುನ ಲೈಬಾಕಿ ಲಾನ್ಮಿ ಖುದಿಮಕ್ತ ಮತೆಂಗ್ ಪಾಂಗ್ನಬಗಿ ವಾಸಕ್ ಲೌಕಿ. ಮಸಿಗಿದಮಕ್ ಮಖೋಯ್ನ ಸ್ಕೂಲ್ಗಿ ಸಾತ್ರಸಿಂಗ್ದ ಪೊಕ್ತಾಕ್ ಕಯಾ ಪೀಖಿ. ಮಹಾಕ್ನ ಅಂಗಾಂಗ್ಸಿಂಗ್ದ ಹಾಯ್ಕಿ ಮದುದಿ ಐಖೋಯ್ಗಿ ಲೈಬಾಕಿ ಲಾನ್ಮಿಸಿಂಗಿದಮಕ್ ನುಮಿತ್ ಖುದಿಂಗಿ ಲುಪಾ ಅಮಮ್ಮ ಮತೆಂಗ್ ಪಾಂಗದವನಿ. ಅದು ಒಯ್ರಬದಿ ಸ್ಟೂಡೆಂಟ್ ಅಮಮ್ಮನ ಚಹಿ ಅಮದ ಲುಪಾ ಚಹುಂ ಹುಂಫು ಮಂಗ ಮತೆಂಗ್ ಪಾಂಗ್ಬ ಗಮ್ಗನಿ. ಅಸುಮ್ನ ಪಿಕ್ನ ಪಿಕ್ನ ಮತೆಂಗ್ ಪಾಂಗ್ನಬದಗಿ ಚೌರಾಕ್ನ ಲುಪಾ ಲಾಕ್ ನಿಫು ಖೋಮ್ಜಿನ್ಬ ಗಮ್ಕಿ. ಗಿರಿಜಾ ಅಮ್ಮನ ಸೆನ್ಫಮ್ ಅಸಿಗಿ ಚೇಕ್ ಮನ ಐಂಗೊಂಡ ಸಿನರಕಿ. ಮಹಾಕ ವಾರಿ ಸಾನಬ ಮತಂದ ಐನ ಖನ್ಕಿ ಮದುದಿ ಇಮಾ ಭಾರತಿಗಿ ಮಫಮ್ದ ಮಹಾಕ್ನ ಕಯಾದ ಇಕಾಯ್ ಖುಮ್ನಜರಿಬ. ಹೌಕಿಬ ಚಹಿದ ಚೆನ್ನೈಗಿ ಅಹಾನ್ಬ ಹಿಂದೂ ವಿದ್ಯಾಲಯ ಚಹಿ ಯಾಂಕೈ ಮಪುಂಗ್ ಫಾಖರೆ. ಲೈವಾಕಿ ಲೈಕ್ ಲೈಶು ಅಮದಿ ಚನ್ನ ಕಾಂಗ್ಲೋನ್ಬು ಖುಮಾಂಗ್ ಚೌಕ್ಸಿನ್ನನಬ ಹೊನ್ನಬದ ಸ್ಕೂಲ್ ನೆಟ್ವರ್ಕ್ ಅಸಿಗಿ ಥೌದಾಂಗ್ಸಿ ಯಾಮ್ನ ಥಗತ್ನಿಂಗಾಯ್ ಓಯ್. ಐನ ಮಸಿಗಿ ಲಮ್ದ ಥಬಕ್ ತೌರಿಬ ಮಿಪುಂ ಖುದಿಮಕ್ಪು ಹನ್ನ ಹನ್ನ ಹನಿಂಗಾಯ್ ಲೈತನ್ನ ಥಗಚ್ಚರಿ. ಅಮದಿ ಸ್ಟೂಡೆಂಟ್ಸ್ಸಿಂಗ್ಬಸು ಥೊಯ್ದೋಕ್ ಹೆಂಡೋಕ್ನ ಥಗತ್ಪ ಫುಂಗ್ದೋಕ್ಚರಿ. ಮಖೋಯ್ನ ಲೈಬಾಕಿ ಅಥೌಬ ಲಾನ್ಮಿಸಿಂಗಿದಮಕ್ ಮತೆಂಗ್ ಪಾಂಗ್ಬಿಬಗಿದಮಕ್. ಮರುಪ್ಸಿಂಗ್ ಭಾರತ್ಕಿ ಮಫಂ ಖುದಿಂಗ್ ಸಹರ್ ಓಯ್ರೋ ಖುಂಗಂಗ್ ಓಯ್ರೋ ಐಖೋಯ್ದ ಕರಿಗುಂಬ ಥೌನಾ ಅಮದಿ ಪೌಕ್ತಾಕ್ಸಿಂಗ್ ಪಿಬಿರಿ. ಕಯಾರಕ್ ಹನ್ನ ಅಸಿಗುಂಬ ಹೋಟ್ನಬ ಕನ್ಬಗಿ ವಾರಿ ಥೊಯ್ದೋಕ್ನ ನೈನದ್ರಬಸು ಐಖೋಯ್ನ ಮಖೋಯ್ಬು ಖಂಗ್ಲಬ ಅದು ಒಯ್ರಬದಿ ಮಖೋಯ್ಗೆ ಥಾಜಬ ಅಮದಿ ಅಕನ್ಬ ಥೌನಾ ಲಿಂಗ್ಜೇಲ್ತನ ಲೈಬಾಕ್ ಅಸಿ ಚೌಖತ್ಪಗಿ ಲಮ್ದ ಚಿಂಗ್ಸಿನ್ಹಲ್ಲಿಬನಿ. ಐನ ಅದೊಮ್ದ ಹೈಜನಿಂಬದಿ ಅದೊಮ್ಸು ಇಸಾಗಿ ನಗ್ನಬಸಿಂಗಿ ಹೋನ್ನಬ ಕನ್ಬ ಅಮದಿ ಮಖೋಯ್ಗೆ ಥೌನಾಸಿಂಗ್ ಸೋಯ್ದನ ಎಂಗ್ಸಿನ್ಬಿಯು. ಅದುಗುಂಬ ಸಮಾಜ್ಗೆ ಅಫವ ಥಬಕ್ ತೌವ ಮಿಯೋಯ್ಸಿಂಗ್ ಮಸಕ್ ಖಂಗ್ದೋಕ್ಪಿಯು. ಮಖೋಯ್ಬ ಪುಕ್ನಿಂಗ್ ಥೌಗಟ್ಪಿಯು. ಮಖೋಯ್ದಿಗೆ ಕರಿಗುಂಬ ಖರ ತಂಸಿನ್ಬಿಯು. ಗಮ್ಲಬದಿ ಇಸಾಸು ಅದುಗುಂಬ ಅಫವ ಥಬಕ್ಸಿಂಗ್ ಮಾಯ ಒನ್ಸಿನ್ಬಿಯು. ಮಥಂಗಿ ಮನ್ ಕಿ ಬಾತ್ತ ಪುಕ್ನಿಂಗ್ ಥೌಗಟ್ನಿಂಗಾಯ್ ಒಯ್ಬ ವಾರಿ ಕಯಾ ಪೂದುನ ಲಾಕ್ಚಗೆ ಹನ್ನ ಹನ್ನ ಥಗಚ್ಚರಿ. ನಮಸ್ಕಾರ. ತಾವಿರೆ ಭಾರತ್ಗೆ ಇಕಾಯ್ಕು ನಜರಿಬ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿನ ಮಿಯಾಮ್ದ ಪಿಬ ಮಹಾಕಿ ಚಾಮ ಕುಂಠಾ ಮರಿಸುಬ ಪುಕ್ನಿಂಗಿ ವಾ ಮನ್ ಕಿ ಬಾತ್ ಕಿ ಮಣಿಪುರಿ ವಾಹಂಥೋ. ಆಕಾಶವಾಣಿ ಇಂಫಾಲ್ ಹೌಸಿಕ್ ಮಣಿಪುರಿದ ನುಮಿತುಂಬಗಿ ಪಾವು ತಾವಿರಸಿ.
1: ಆಕಾಶವಾಣಿ ಇಂಫಾಲ್ ವಾಹಿಂಗ್ಬಂ ವಾಷಿಂಗ್ಟನ್ನ ಪಾವು ಪಾಜರಿ ಅಹಾನ್ಬದ ಮರುವೊಯ್ಬ ಪಾವು. ಲೈಬಾಕ್ ಅಸಿಗಿ ಮಫಂ ಕಯಾದ ಹೌಜಿಕ್ ಸಾಬಗಿ ಸಾಂಗ್ ಹೆಂಗಲಕ್ಲಿಬ ಅಸಿಗಿ ಯಂಗ್ಲಗ ಮರಿ ಲೈನಬ ವಿಭಾಗ್ ಸಿಂಗ್ನ ಪಿಬ ಗೈಡ್

0: ꯈꯥꯟꯅ ꯅꯤꯡꯉꯥꯏ ꯃꯈꯥ ꯂꯩꯍꯧꯔꯤꯕꯒꯤꯅꯤ ꯗꯥꯁꯤ ꯂꯩꯕ
1: ꯂꯩꯈꯤꯅꯤ ꯋꯥꯔꯤ ꯌꯥꯝꯅ ꯂꯩꯈꯤꯅꯤ ꯋꯥꯔꯤꯁꯦ ꯅꯧꯅ ꯑꯃꯨꯛ ꯍꯧꯔꯕꯅꯤ ꯑꯌꯤꯡꯕꯤ ꯑꯗꯨꯒ ꯃꯤꯅ ꯎꯅꯤꯡꯕꯁꯨ ꯎꯖꯁꯅꯨ
0: ꯃꯤꯅ ꯑꯩꯕꯨ ꯐꯖꯅ ꯉꯥꯡꯅꯕꯤꯔꯣꯏ ꯇꯧꯉꯝꯕꯤꯅꯤ ꯍꯥꯏꯅꯕꯤꯒꯤ
1: ꯑꯌꯤꯡꯕꯤ
0: ꯗꯥꯁꯤ ꯂꯩꯕ ꯅꯪꯒꯤ ꯃꯍꯧꯁꯥꯒꯤ ꯅꯤꯡꯈꯤꯕꯗ ꯍꯣꯡꯗꯕꯗꯣ ꯍꯧꯖꯤꯛꯇꯤ ꯊꯥꯗꯣꯛꯂꯣ
1: ꯑꯩꯕꯣ
0: ꯅꯪ ꯑꯩꯒꯤ ꯄꯨꯛꯅꯤꯡꯒꯤ ꯑꯋꯥꯕꯁꯦ ꯀꯔꯤꯃꯠꯇ ꯈꯪꯕꯤꯗ꯭ꯔꯕ ꯃꯥꯜꯂꯤ
1: ꯑꯩꯅ ꯈꯪꯂꯤꯕ ꯑꯁꯤꯗꯒꯤ ꯍꯦꯟꯕ ꯀꯔꯤ ꯑꯃꯃꯨꯛ ꯂꯩꯔꯤꯕꯒꯦꯅ ꯑꯌꯤꯡꯕꯤ
0: ꯑꯩꯗꯤ ꯃꯧꯅꯦ ꯌꯨꯝ ꯄꯥꯜꯂꯕꯤ
1: ꯑꯌꯤꯡꯕꯤ
0: ꯏꯄꯨꯔꯣꯏꯕ ꯂꯩꯈꯤꯗ꯭ꯔꯕꯤ ꯏꯆꯥ ꯂꯩꯔꯕꯤꯅꯦ ꯑꯩꯅ ꯉꯁꯤ ꯐꯪꯖꯔꯤꯕ ꯊꯕꯛ ꯃꯆꯥ ꯑꯁꯤꯁꯨ ꯏꯄꯨꯔꯣꯏꯕꯒꯤ ꯗꯥꯏꯟ ꯍꯥꯔꯅꯦꯁ ꯁ꯭ꯀꯤꯝꯗꯒꯤ ꯆꯪꯂꯛꯈꯤꯕꯅꯤ ꯃꯁꯤꯅꯅꯦ ꯑꯩꯅ ꯂꯥꯏꯕꯛ ꯊꯤꯕꯗꯒꯤ ꯗꯥꯁꯤ ꯂꯩꯕꯒ ꯎꯅꯕ ꯐꯪꯂꯤꯕꯅꯤ ꯍꯥꯏꯔꯤꯕꯗꯣ
1: ꯄꯨꯝꯅꯃꯛ ꯑꯩ ꯂꯣꯏꯅ ꯈꯪꯉꯦ ꯑꯌꯤꯡꯕꯤ ꯑꯗꯨꯕꯨ ꯀꯩꯗꯧꯔꯕꯒꯦꯅ ꯑꯌꯤꯡꯕꯤ
0: ꯑꯗꯨꯗꯅꯤ ꯑꯩꯅ ꯗꯥꯁꯤ ꯂꯩꯕꯕꯨ ꯂꯝꯍꯦꯟꯕꯅꯤ ꯍꯥꯏꯅꯤꯡꯂꯤꯕꯁꯤ
1: ꯑꯌꯤꯡꯕꯤ
0: ꯑꯩꯗꯤ ꯀꯅꯥꯝꯇꯒ ꯎꯅꯕ ꯄꯥꯝꯗ꯭ꯔꯤ ꯀꯅꯥꯝꯇꯒ ꯋꯥꯔꯤ ꯁꯥꯟꯅꯕꯁꯨ ꯄꯥꯝꯗ꯭ꯔꯤ ꯀꯔꯝꯅꯁꯨ ꯄꯥꯝꯒꯅꯤ ꯀꯔꯝꯅꯁꯨ ꯍꯥꯏꯅꯤꯡꯕ ꯐꯥꯎꯒꯅꯤ
1: ꯃꯗꯨ ꯄꯨꯝꯅꯃꯛ ꯑꯩꯅ ꯍꯥꯏꯅꯤꯡꯍꯟꯒꯅꯤ ꯑꯩꯅꯗꯤ ꯅꯍꯥꯛꯄꯨ ꯃꯍꯧꯁꯥꯒꯨꯝ ꯅꯍꯥꯛꯀꯤ ꯄꯛꯆꯔꯕ ꯁꯪꯕꯥꯟꯅꯕ ꯃꯆꯨꯒꯤ ꯐꯤꯖꯣꯜ ꯑꯗꯣ ꯑꯃꯨꯛ ꯍꯟꯅ ꯁꯦꯠꯍꯟꯅꯤꯡꯂꯤ ꯅꯍꯥꯛꯀꯤ ꯃꯥꯏꯊꯣꯡꯗ ꯃꯃꯣꯟ ꯃꯤꯅꯣꯛ ꯇꯝꯍꯟꯅꯤꯡꯂꯤ ꯃꯗꯨ ꯄꯨꯝꯕ ꯑꯩ ꯎꯅꯤꯡꯉꯤ ꯑꯌꯤꯡꯕꯤ
0: ꯃꯗꯣ ꯑꯣꯏꯕ ꯌꯥꯔꯔꯣꯏꯗꯥꯁꯤ ꯂꯩꯕ ꯃꯗꯨ ꯄꯨꯝꯕ ꯇꯧꯁꯤꯟꯅꯕ ꯑꯣꯏꯅ ꯊꯣꯛꯀꯅꯤ ꯂꯣꯏꯈ꯭ꯔꯕ ꯍꯧꯈ꯭ꯔꯕ ꯉꯥꯛꯇꯅꯤ ꯄꯨꯝꯅꯃꯛ
1: ꯃꯗꯨꯃꯛ ꯑꯩꯅ ꯅꯣꯡꯃ ꯁꯣꯏꯗꯅ ꯑꯣꯏꯊꯣꯛꯍꯟꯒꯅꯤ ꯅꯪꯅ ꯁꯥꯎꯗꯨꯅ ꯑꯩꯕꯨ ꯊꯥꯗꯣꯛꯇꯨꯅ ꯆꯠꯈꯤꯕ ꯃꯇꯝ ꯑꯗꯣ ꯑꯩꯁꯨ ꯅꯪꯁꯨ ꯃꯇꯤꯛ ꯑꯃꯠꯇ ꯆꯥꯗ꯭ꯔꯤ ꯃꯇꯝꯗꯣ ꯏꯃꯥꯁꯨ ꯃꯁꯥ ꯉꯝꯗꯨꯅ ꯂꯩꯕ ꯃꯇꯝꯅꯤ ꯕꯕꯥ ꯂꯩꯈꯤꯗꯕꯒꯤꯁꯨ ꯌꯥꯝꯅ ꯋꯥꯕ ꯃꯇꯝꯅꯤ ꯃꯇꯝꯗꯨꯗ ꯅꯉꯣꯟꯗ ꯑꯩꯕꯨ ꯉꯥꯏꯕꯤꯅꯕ ꯀꯌꯥꯔꯛ ꯍꯟꯅ ꯍꯥꯏꯖꯔꯕꯁꯨ ꯅꯪꯅ ꯇꯥꯕꯤꯈꯤꯗꯦ ꯀꯗꯥꯏꯗ ꯅꯣꯡꯃ ꯆꯠꯂꯁꯤ ꯑꯁꯤꯗꯗꯤ ꯅꯪꯅ ꯍꯥꯏꯈꯤꯕ ꯌꯦꯡꯉꯣ ꯑꯌꯤꯡꯕꯤ ꯃꯇꯝꯗꯨꯗ ꯅꯪꯅ ꯍꯥꯏꯕ ꯑꯩꯅ ꯌꯥꯈꯤꯗꯕ ꯑꯗꯨꯕꯨ ꯑꯩꯒꯤ ꯏꯔꯥꯜꯂꯅꯤ ꯑꯌꯤꯡꯕꯤ
0: ꯃꯇꯝꯗꯣ ꯑꯩꯁꯨ ꯆꯍꯤ ꯅꯧꯔꯤꯕꯒꯤ ꯑꯋꯥꯕ ꯇꯥꯔꯛꯄ ꯃꯇꯝꯗ ꯀꯔꯤ ꯇꯧꯒꯗꯕꯅꯣ ꯈꯪꯗꯕ ꯃꯇꯝꯅꯤ ꯏꯃꯥꯒ ꯕꯕꯥꯒꯅ ꯑꯩꯒꯤ ꯌꯦꯛꯅꯕ ꯑꯣꯏꯔꯛꯈꯤ ꯃꯇꯝꯗꯨꯗ ꯑꯩ ꯌꯨꯝ ꯄꯥꯟꯕ ꯄꯥꯝꯈꯤꯗꯦ ꯏꯃꯥꯒ ꯕꯕꯥꯒꯅ ꯑꯩꯕꯨ ꯃꯈꯣꯏꯅ ꯄꯥꯝꯖꯕ ꯅꯨꯄꯥꯗꯨꯗ ꯊꯥꯖꯅꯕ ꯍꯣꯠꯅꯔꯛꯈꯤ
1: ꯑꯌꯤꯡꯕꯤ
0: ꯑꯩ ꯃꯗꯨꯗꯒꯤ ꯏꯁꯥꯕꯨ ꯉꯥꯛꯊꯣꯛꯆꯅꯕ ꯍꯣꯠꯅꯕꯗ ꯗꯥꯁꯤ ꯂꯩꯕꯗ ꯀꯟꯕꯤꯅꯕ ꯀꯌꯥꯔꯛ ꯍꯥꯏꯖꯈꯤ ꯑꯗꯨꯕꯨ ꯄꯨꯝꯅꯃꯛ ꯑꯔꯦꯝꯕ ꯇꯥꯈ꯭ꯔꯦ
1: ꯄꯨꯝꯅꯃꯛ ꯍꯧꯈ꯭ꯔꯦ ꯍꯧꯈ꯭ꯔꯕ ꯋꯥꯔꯤꯗꯨꯅ ꯅꯟꯊꯍꯟꯗꯨꯅ ꯑꯩꯈꯣꯏꯕꯨ ꯑꯃꯨꯛ ꯁꯦꯝꯒꯗ꯭ꯔꯅꯦ ꯑꯌꯤꯡꯕꯤ ꯂꯥꯛꯀꯗꯧꯔꯤꯕ ꯊꯣꯛꯀꯗꯧꯔꯤꯕ ꯄꯨꯝꯅꯃꯛ ꯑꯗꯨ ꯊꯦꯡꯅꯗꯨꯅ ꯍꯤꯡꯕꯗꯨ ꯅꯠꯇ꯭ꯔꯅꯦ ꯄꯨꯟꯁꯤ
0: ꯃꯗꯣ ꯑꯩ ꯉꯝꯂꯣꯏ ꯗꯥꯁꯤ ꯂꯩꯕ ꯂꯩꯈꯤꯗ꯭ꯔꯕ ꯏꯄꯨꯔꯣꯏꯕꯒꯤ ꯁꯦꯡꯂꯕ ꯊꯋꯥꯏꯗꯨꯗ ꯑꯩꯅ ꯑꯗꯨꯛ ꯆꯥꯎꯕ ꯏꯔꯥꯜ ꯑꯃ ꯂꯪꯁꯤꯟꯕ ꯑꯩ ꯉꯝꯂꯣꯏ ꯗꯥꯁꯤ ꯂꯩꯕ ꯅꯉꯣꯟꯕꯨ ꯑꯣꯜꯂꯅꯣ ꯄ꯭ꯂꯤꯁ ꯈꯣꯡꯐꯝ ꯑꯗꯣ ꯍꯟꯗꯣꯛꯄꯤꯌꯣ
1: ꯑꯌꯤꯡꯕꯤ
0: ꯌꯦꯡꯕꯤꯌꯣ ꯗꯥꯁꯤ ꯂꯩꯕꯗꯤ ꯄꯥꯈꯪꯅꯤ ꯑꯗꯨꯒ ꯑꯩꯗꯤ ꯌꯨꯝ ꯄꯥꯜꯂꯕꯤ ꯏꯔꯥꯏꯕꯛ ꯊꯤꯔꯕꯤ ꯃꯧꯅꯦ ꯑꯩꯗꯤ ꯗꯥꯁꯤ ꯂꯩꯕꯒꯤ ꯃꯐꯝꯗ ꯆꯦꯒꯥꯏ ꯃꯆꯦꯠꯅꯦ
1: ꯆꯦꯒꯥꯏ ꯃꯆꯦꯠ ꯆꯦꯒꯥꯏ ꯃꯆꯦꯠ ꯑꯗꯨꯅꯤ ꯑꯩꯉꯣꯟꯗ ꯃꯃꯟ ꯀꯥꯔꯤꯕ ꯆꯦꯒꯥꯏ ꯃꯆꯦꯠ ꯑꯗꯨꯗꯒꯤ ꯍꯦꯟꯅ ꯃꯃꯟ ꯋꯥꯡꯕ ꯀꯔꯤ ꯑꯃꯠꯇ ꯂꯩꯇ꯭ꯔꯦ ꯏꯐꯝꯗꯗꯤ
0: ꯑꯩ ꯏꯆꯥ ꯂ�ꯔꯕꯅꯤ ꯌꯨꯝ ꯄꯥꯜꯂꯨꯔꯕꯅꯤ ꯍꯥꯏꯕꯁꯦ ꯍꯟꯖꯤꯟ ꯍꯟꯖꯤꯟ ꯍꯥꯏꯔ ꯐꯥꯎꯕꯗ ꯇꯥꯕꯤꯗ꯭ꯔꯤꯕ ꯑꯁꯤꯕꯨ ꯀꯔꯤꯒꯤꯅꯣ
1: ꯑꯉꯥꯡꯁꯨ ꯂꯩꯁꯅꯨ ꯌꯨꯝꯁꯨ ꯄꯥꯟꯖꯔꯨꯁꯅꯨ ꯑꯩꯉꯣꯟꯗ ꯃꯗꯨ ꯄꯨꯝꯅꯃꯛ ꯀꯔꯤꯁꯨ ꯅꯠꯇꯦꯅꯦ ꯑꯌꯤꯡꯕꯤ ꯃꯗꯨꯅ ꯅꯍꯥꯛꯄꯨ ꯑꯩꯒꯤ ꯏꯐꯝꯗ ꯆꯦꯒꯥꯏ ꯃꯆꯦꯠ ꯑꯣꯏꯅ ꯎꯍꯟꯕ ꯉꯝꯗꯦꯅꯦ ꯑꯌꯤꯡꯕꯤ
0: ꯑꯩꯁꯦ ꯈꯨꯟꯅꯥꯏ ꯑꯁꯤꯗ ꯍꯤꯡꯂꯤꯕꯅꯤꯅ ꯑꯩꯅ ꯑꯄꯥꯝꯕ ꯉꯥꯛꯇ ꯆꯠꯅꯤꯡꯕ ꯆꯠꯄꯁꯨ ꯌꯥꯗꯦꯅꯦ ꯗꯥꯁꯤ ꯂꯩꯕ
1: ꯃꯗꯨꯃꯛꯅ ꯅꯪꯅ ꯑꯩꯕꯨ ꯄꯨꯟꯁꯤꯒꯤ ꯋꯥꯍꯜꯂꯒꯦ ꯑꯁꯤ ꯅꯠꯇ꯭ꯔ ꯑꯌꯤꯡꯕꯤ
0: ꯗꯥꯁꯤ ꯂꯩꯕ ꯋꯥꯈꯜ ꯑꯗꯨꯅ ꯄꯨꯟꯁꯤꯕꯨ ꯑꯃꯝꯕ ꯂꯝꯕꯤꯗ ꯆꯤꯡꯁꯤꯟꯅꯕ ꯍꯣꯠꯅꯕꯤꯒꯅꯨ ꯑꯐꯕ ꯅꯨꯡꯉꯥꯏꯕ ꯋꯥꯈꯜꯅ ꯇꯨꯡꯒꯤ ꯄꯨꯟꯁꯤꯗ ꯅꯨꯡꯉꯥꯏꯅ ꯂꯩꯅꯕ ꯍꯣꯠꯅꯕꯤꯌꯣ
1: ꯅꯠꯇꯦ ꯅꯍꯥꯛꯁꯤ ಯಾಮ್ನ ಪಾಂಗ್ಮನ್ಕಿದ್ರೆ ಪಾಂಗ್ದಬದ ಸುನತಿ ತಮೋಯದಸು ಯಾಮ್ನ ಕನ್ನಂಕ್ರೆ
0: ದಾಸಿ ಲೈಬಾ ನಂಗ್ಸು ಥೌನಾ ಪಮನ್ಕ್ರೆ ಸಿಂಗ್ನಬದಸು ಹೆನ್ಮನ್ಕ್ರೆ
1: ಅಯಿಂಬಿ ತೋಳಸೆ ಪುನ್ನಮಗ ತೋಳಸೆ ಅದು ಅಯಿಂಬಿ ಅಯಿಂಬಿ ಅಯಿನ ಪಾಂಜಬ ನಹಾಕಿ ಸಂಭಾನವ ಮಸುಗಿ ಮಹುಸಾಗಿ ಫಿಜೋಲದು ಸೆಲಗ ಅಮುಕ್ ತಂಗ್ದಿ ಲಾವು
0: ಅಯಿ ಫಿಜೋಲ್ದು ಪಾಂಕಿದಬ ಕೊಯ್ರೆ
1: ಅಯಿಂಬಿ
0: ಮದೋ ಅಯಿಂಗೊಂದ ಅಮುಕ್ ಖನ್ನ ಹೈರಕ್ಲಗನು
1: ನಂಗಿ ಅಮುಕ್ ಖನ್ನ ಹೈರಕ್ಲಗನು ಹೈಬಸಿಸು ಅಮುಕ್ ಖನ್ನ ಹೈರಕ್ಲಗನು ಫಿಜೋಲ್ದು ಸೆಲನವ ಅಯಿನ ನಂಗಿ ನಫಂದ ನೋಮದಿ ಸೋದಿನ ಕುದೋನ್ ತಂಕಿಗನಿ ನಂಗ್ ನೋಮ ತಂಗ್ದಿ ಸೆಲು ಅಯಿಂಬಿ ಮಸಿ ಮತಂಗ್ದಿ ನಂಗ್ ಯಾಬಿ ಯೋನೆ ಅಯಿಂಬಿ
0: ನಂಗು ವಕಲ್ ಚೋಯ್ರಬ್ರೋ ದಾಸಿ ಲೈಬಾ ವಕಲ್ದು ಕರಿ ಮತ್ತ ಕಂಥವ ಗಮ್ದ್ರಬ್ರ ಹೈಬಾ
1: ಅಯಿಂಬಿ
2: ಅಯಿಂಬಿಯಾ ತಿಂಗೆ ಹೊಚ್ಚನ ತೋರಿಸಿ
3: ಚಲಸಿದ ನಾ ಇಬ್ಬುಗ ಅನ್ನೋ ಶಿವ ತಿಂಗೆ
2: ಚಲಸಿ
1: ಚಲಸಿ

ಹಲೋ, ನಾನು ಆಕಾಶವಾಣಿ ಇಂಫಾಲ್ದ. ಆಕಾಶವಾಣಿ ಇಂಫಾಲ್ಗೆ ಸಂಗಾಯ್ ಚೆನ್ನೈಲ್ ಸಂದೋಕ್ಚಬ ಫಿಲ್ಮ್ ಇಸೈ ತಾವಿರಿ ತಂಕಗಸಿದ ಸಂದೋಕ್ಚರಿಬ ಫಿಲ್ಮ್ ಇಸೈ ಕುದುಲ್ಗೆ ರೋಯ್ಬದ ಲೈಜರೆ ಕೊರೋಗಿ ಮಂಗಾಲ್ ಫಿಲ್ಮ್ದಗಿ ಹುಯ್ದ್ರೋಮ್ ನೌಬೋಯ್ ಹುಯ್ದ್ರೋಮ್ ಪುಷ್ಪರಾಣಿ ಚಿತ್ರ ಪಾಂಗಂಬಂ ಅಮದಿ ಎಸ್ ಪಿ ಇಂಗೋಚ ಮಯಾಮ್ ಪುನಃ ಸಮಿನವ ಇಸೈ ಏಕೆಂದ್ರೆ ಟೆನ್ಸುಬಗಿ ಮಯಕ್ತ ಕೊಂಗ್ರೈ ಲಾಟ್ಪಂ ಸಂಕರ್ಣ ಸೈರಾಂಗ್ ಇಸೈನಿ ಲಾಂತೋಕ್ಚರಿ.